ಮೋಹನ ಆತರಸ ಲಾಲಸುಗೂಡೋ ರಹಾವ್ ಊಪರ ಕೂಪ ಗಗನ ಪನೆಹಾರಿ ಅಮೃತ ಪೀವಣಹಾರ ಜಿಸ್ಕಿ ರಚನಾ ಸೋಭಿದ ಜಾಣ ಗುರುಮುಖ ಜ್ಞಾನ ವಿಚಾರ ಪಸರಿ ಕಿರಣ ರಸ ಕಮಲ ಬಿಗಾಸೆ ಸಾಸಕಾರ ಸೂರ ಸಮಯ ಕಾಲ ವಿಧ್ವಂಸ